ನೀನಂ ಬಾನ್ವಾನ್ ನೀನಂ ರೋಗ ರೋಗೇ ನಮಸ್ತಂಗ್ ಅಶ್ನಾನಂಗ್ ನಮೋ ಮಂತ್ರ ಮಂತ್ರಂಗ್ ನಮೋ ಜಂತ್ರ ಜಂತ್ರಂಗ್ ನಮೋ ಇಷ್ಟ ಇಷ್ಟೇ ನಮೋ ತಂತ್ರ ತಂತ್ರಂಗ್ ಸದಾ ಸಾಚಿದಾನಂದ ಸರ್ವಂ ಪರಣಾಸಿ ಅನೂಪೇ ಅರೂಪೇ ಅನೂಪೇ ಸ್ವರೂಪೇ ಸಮಸ್ತ ನಿವಾಸಿ ಸದಾ ಸಿದ್ಧದ ಬುದ್ಧದ ವೃದ್ಧ ಕರ್ತಾ ಅದೋ ಉರ್ದ ಅರ್ಧಂಗ್ ಅಗಂಗ್ ಓಗ ಹರ್ತಾ ಪರಂ ಪರಂ ಪರಮೇಶ್ವರಂ ಪುರಸ್ಪಾಲಂ ಸದಾ ಸರ್ವದಾ ಸದಾತ ದಯಾಲಂಗ ಛೇದಿಯ ಭೇದಿಯ ನಾಮಂ ಕಾಮ ಸ್ವಸ್ಥ ಪ್ರಾಜಿ ಸಮಸ್ತ ಸ್ಥಾಮ ತೇರಾ ಜೋರ ಚಾಚರಿ ಛಂದ ಜಲೇ ಹೈ ಥಲೇ ಹೈ ಪೀತೈ ಪೇಯ ಪ್ರಭು ಹೈ ಜೂ ಹೈ ದೇಸ ಹೈ ಪೇ ಸೈ ಪುಜಂ ಪ್ರಯಾತ ಛಂದ ಅಗಾದೇ ಅಬಾದೇ ಅನಂದೀ ಸ್ವರೂಪೇ ನಮ ಸರ್ವಾನಿ ಸಮಸ್ತ ನಿಧಾನೇ ನಮಸ್ತವಂಗ ನಾಥೇ ನಮಸ್ತವಂಗ ಪ್ರಮಾಥೇ ನಮಸ್ತವಂಗ ಅಗಂಧೇ ನಮಸ್ತವಂಗ ಪಂಜೇ ನಮಸ್ತವಂಗ ಅಕಾಲೇ ನಮಸ್ತವಂಗ ಪಾಲೇ ನಮೋ ಸರ್ವದೇಸೇ ನಮೋ ಸರ್ವೇಸೇ ನಮೋ ರಾಜ ರಾಜೇ ನಮೋ ಸಾಜ ಸಾಜೇ ನಮೋ ಸಾಹ ಸಾಹೇ ನಮೋ ಮಾಹ ಮಾಹೇ ನಮೋ ಗೀತ ಗೀತೇ ನಮೋ ಗೀತ ಗೀತೇ ನಮೋ ಪ್ರೀತ್ ಪ್ರೀತೇ ನಮೋ ರೋಗ ರೋಗೇ ನಮೋ ಸರ್ವ ಶೋಕೇ ನಮೋ ಸರ್ವ ರೋಗೇ ನಮೋ ಸರ್ವ ಭೋಗೇ ನಮೋ ಸರ್ವ ಜೀತಂಗ ನಮೋ ಸರ್ವ ಪೀತಂಗ ನಮೋ ಸರ್ವ ಜ್ಞಾನಂಗ ನಮೋ ಪರಮತಾನಂಗ ನಮೋ ಸರ್ವ ಮಂತ್ರಂಗ ನಮೋ ಸರ್ವ ಜಂತ್ರಂಗ ನಮೋ ಸರ್ವ ದೃಶ್ಯಂಗ ನಮೋ ಸರ್ವ ಕೃಷ್ಣ ನಮೋ ಸರ್ವರಂಗೇ ತ್ರಿಪಂಗೇ ಅನಂಗೇ ನಮೋ ಜೀವ ಜೀವಂ ನಮೋ ಬೀಜ ಬೀಜೇ ಅಖಿಜೇ ಅಪಿಜೇ ಸಮಸಂ ಪ್ರಸಿಜೇ ಕೃಪಾಲಂ ಸ್ವರೂಪೇ ಕು ಕರ್ಮ ಪ್ರಣಾಸಿ ಸದಾ ಸರ್ವದಾ ಹೃದಯ ಸದಂಗ ನಿವಾಸೀ ಚರ್ಪಣ ಛಂದ ತಾ ಪ್ರಸಾದ ಅಮೃತ ಕರ್ಮೇ ಅಮೃತ ಧರ್ಮೇ ಅಖಲ ಜೋಗೇ ಅಚಲ ಭೋಗೇ ಅಚಲ ರಾಜೇ ಅಟಲ ಸಾಜೇ ಅಖಲ ಧರ್ಮಗಲಾ ಕರ್ಮಂ ಸರ್ವಂ ದಾತಾ ಸರ್ವಂ ಗ್ಯಾತಾ ಸರ್ವಂ ಪಾಣೇ ಸರ್ವಂ ಬಾಣೇ ಸರ್ವಂ ಪ್ರಾಣಂ ಸರ್ವಂ ತ್ರಾಣ ಸರ್ವಂ ಭುಕ್ತಾ ಸರ್ವಂ ಯುಕ್ತಾ ಸರ್ವಂ ದೇವಂ ಸರ್ವಂ ಪೇವಂ ಸರ್ವಂ ಕಾಲೇ ಸರ್ವಂ ಪಾಲೇ ರುವಾಲ್ ಛಂದ ತ್ವ ಪ್ರಸಾದ ಆದ ರೂಪ ಅನಾತ್ಮೂರ್ತೋನ್ ಪುರುಖ ಪಾರು ಸರ್ವ ಮಾನ ತನ್ಮಾನ ದೇವ ಭೇವಾದ ಉದಾರ ਸਰਬ ਪਾਲਕ ਸਰਬ ਕਾਲ ਸਰਬ ਕੋ ਪੁਨ ਕਾਲ ਜਤਰ ਤਤਰ ਬਰਾਜ ਹੀ ਅਵਧੂਤ ਰੂਪ ਲਸਾਲ ਨਾਮ ਥਾਮ ਨਾ ਜਾਤ ਜਾ ਕਰ ਰੂਪ ਰੰਗ ਨਾ ਦੇਖ ਆਦ ਪੁਰਖ ਉਦਾਰ ਮੁਰਤਾ ਜੋ ਆਦ ਸੇਖ ਦੇਸ ਔਰਨ ਭੇਸ ਜਾ ਕਰ ਰੂਪ ਰੇਖ ਨਾ ਰਾਗ ਜਤਰ ਤਤਰ ਦਿਸਾ ਵਿਸਾ ਹੋ ਫੈਲ ਅਨ ਰਾਗ ਨਾਮ ਕਾਮ ਵਿਹੀਨ ਭੇਖ ਧਮ ਨਹ ਜਾਏ ਸਰਬ ਮਾਨ ਸਰਬਤਰ ਮਾਨਸ ਦਾ ਮਨ ਤਾਹੇ ਏਕ ਮੂਰਤ ਅਨੇਕ ਦਰਸ਼ਨ